ಸ್ವಾಮಿ ಯದಂತಕ ಶಾಸನ ನ ತತ್ತವಾನುಗುಣಂ ದೇವಸ್ಮರಂತಿ ತವ ಯೇ ತೇಷಾಂ ಸ್ಮರತೋಪಿ ನಾರ್ತಿರಿತಿ ಕೀರ್ತಿಂ.